ಲಂಸುಗು 101.6 ಮೆಗಾಹರ್ಟ್ಸ್ ಸೇವಕ ವಸಾರಸ ಪಾಯಿಂಟ್ ಡಾಕ್ ಮೆಗಾಹರ್ಟ್ಸ್ ಸೇಫೆ ಮುಜಿಯಂತ ಉಜ್ಜತನ ಬೆಲೆ ಬೆಲೆಗೆ ಫುಂಕ ಹಾಮ್ ದೇವಜ್ ಫುಂಕ ಸಂಜರ ವಾಂಗ್ ಫೈಸ ಪೈಸಾಕ್ ನೋರಕ್ ಬಾಯ್ ಜಿ ಕಾಶ್ಮಿ ಅವಂಗೆ ಮಾರಗಿ ಸಿಂಗ್ ಸೊಂಗ್ ಹಾ ಸಂಗ್ ತಿನಿ ಬಹಾಯ್ ನ ಹಾಯ್ ಸಾಲ್ ಬ್ರುಮ್ ಬ್ರುಮ್ ನಿ ಹಾಯ್ ಬಲ್ಲಾಯ್ ನೋ ಖನಾ ತ ತೊಕ ತಾಂಗ್ ಶಾ ಲಬ್ ಮುರು ಚಮು ಮೈ ಪಾನಾನ ಚಂಗ್ಲಾಯ್ ನಂಗ್ ಹಾಯ್ ಫನ ಅವನ್ ಸೈಸ ಕಾಂಗ್ ನೋರಕ್ ನಿ ಕಿಸಾ ಸಾಯ್ ದಿನ ಮುಂ ಸಂಗೋ ನೋರಕ ಅಂಗ್ ಮೈ ಕೊಕ್ ದುಬ್ ನಿ ಬಿಶಿಂಗ್ ತಿ ದಾದಾ ಶಿದಾ ಕರಂಗ್ ಇ ಮನ್ ನಾಯ್ ಅವಂಗೆ ಖಾಕ್ಲಾಯ್ ನೋರಕ ಜತನ ಕಹಾಮ್ ಕರಂಗ್ ನ ತೊಂಗ್ ನಾ ತಿನಿ ಕ ಆಗಸ್ಟ್ ತಾಲ್ ನಿ চিদক সালবাড়ি আও মিয়াও ন ইয়কমানি শাল এবার কেবা ফিল চার্চি ইয়কমানি শাল পালালে মানে চিনি ভারত হাগতর গেনাঙ্গি ন ফিয়া জিনিস

0: ಬೆಲೈಕ್ ನಾಟಕ ಚಿರಣ್ ಕುಮಾರ್ ತಾಕುಕ್ ಚಿರಣ್ ಕುಮಾರ್ ನಂಗ್ ಕೈಸಾ ಫಕ್ ಕೈಸಾ ರಸಾಬಿ ಖನಾಡಿ
1: ಮಾನಿ